ಅಷ್ಟಕ್ಕೆ ಹುಚ್ಚ ಕಟ್ಟ ಒಟ್ಟಿಗೆ ನಟ ಟೈಮೇದೇವ್ ಕಟ್ಟಲ ಹಾಕ್ಸಿಮ್ಮ ಪಲ್ಲಾಯಿ ಮಿಮ್ಮಟಿಗು ಉಬಗಾಡಿ ಟೈಮೇದೇವ್ ಕಟ್ಟಲ ಹಾಕ್ಸಿಮ್ಮಗ ಕಪ್ಪ್ಯಾಶ ಹಟ್ಟಕ್ಕೆ ತುಣಿಗಳು ತಮನ್ನ ಉಪಿನ್ನಗಲಿ ಉಳಿಕ್ಕಾಶಿಟ್ಟು ಇನ್ನಗ ಉಬನ್ನಿ ಅಬ್ಬಯ ಹಂಗಾರ ಉಳಿಕ್ಕಾಗಲಿ ಶಿವ ಹಾಕು ಅಂಬರು ಇನ್ನೂ ಕಟಿಕ್ಕ ತು ಶಕ್ತಿಗೂ ಮಜಾ ಹಾಲು ತು ಇನ್ನಗಲುಗೆ ಪಿಂಗಿ ತಗಲುವಾಗ ಕಿಚಿಯಾನಿ ಉಖಾಶಗಯಗ ಹಾಕು ಉಖಾಶಗಯಕ್ಕು ಟಬ್ಬರಿ ಟೈಮಾಯ್ತು ಉಡಕ್ತಿಲ್ದುಗು ಅವು ಯಕ್ಕು ಟಶಿ ಹೊಟ್ಟದಿಲ್ಲ ಹೊಕ್ಸಿಮಗಿವ ತುಣ್ಣು ಜಗಳಾಕು ಅವ ಪಲಕಾಂಗು ಜತ್ತುಕ್ಕು ಮನಿ ಮನಿ ಸುಖಿಯಾಗಲಕ್ಕು ನುಗೂಲ ಕಾಂಗು ಜತ್ತುಕ್ಕು ಟೈಮಾಯ್ತು ಉವಂಗ ಪಿಸು ಬಿಗಿಯು ನಂಗಿತಗ ಕಮಿಲ್ಲ ನಂಗೆ ನಮ್ಮ ಶಿಲಮಿ ಟೈಮಾಯ್ತುಕ್ಕು ಮಮಿಸಿ ಮರುತ್ತಿಲ್ಲುಗು ಪಿಸು ಗುಣ್ಣಚ್ಚೇರುತ್ತಿಲ್ಲುಗು ಟೈಮಾಯ್ತುಕ್ಕು ಟಶಿಯುಳಂಗು ಇಶಿಗಿ ಅವನಾಲು ಸುಗುಕ್ಕೋ ಚಿಕ್ಕನ್ನೇ ಲಕ್ಷ್ಮ ಪಿಸು ಗುಂಡಂಗಿಚ್ಚಾರೆ ಲಕ್ಷ್ಮಗಿರು ಟಬ್ಬರಿ ಟುಕುಯು ಕುರೂರಿ ಲಕ್ಷ್ಮ ಮುಖ್ಯ ಅಕ್ಷಿಲ್ಲುಗು ಇಮ್ಮಿ ನಿಗಚಿಟ್ಟು ಕಟ್ಟಲಮ್ಮ ಕೈಕುಣಿಗ ಕವಿ ಚಿಲ್ಲುವ ಕವಿ ಚಿಲ್ಲುಗಳು ಕವಿ ಚಿನ್ನಟಲು ಉಗದು ಬಿಮ್ಮೇವ್ಟಾಯಿ ತುಕ್ ತುಗ ಜಮಿನೇನ್ ನಿಖಿಚ್ಚಾಗಿತ್ತು ನಿಗಚಿಚ್ಚಿ ಜುಟಿಗೆ ಬಲ ಒಮ್ಮಗೆ ಟ್ಯಾಕ್ಸಿಮುಗಳು ಉಳಿಕ ಕವಿಯನ್ನು ಅನಿಯನು ನುಕಟ್ಟುಪ್ಪಾಕುಳು ಉಕ್ಸುವಿನ ಇಲ್ಲು ಅನ ಇಲ್ಲು ಇನ್ನು ಉಮ್ಮು ಮಕ್ಕ ನಿಖಿಚ್ಚಾಗಿತ್ತು ಉಟ್ಟಿತಿರ್ನಿಕ್ಕು ಇಲ್ಲು ಕಾವು ಉಟ್ಟಿತಿರ್ನಿಕ್ಕು ನಿಕ್ಕಾವಿಟ್ಟಿಲ್ಲುಗಿ ಅಂಗೋಡ ಹಾಕ್ಸಿಮಿಜಾಗ ನಮ್ಮಕ್ಕೋ ನಿಕ್ಕಿಚ್ಚಾಗಿತ್ತು ಅಮ್ಮನು ಕಜುಂಗ ಕಾವು ನಿಜ ಯಾಕೆ ಟೈಮ್ ಆಯಿತು ನಿಕ್ಕಾವಿಟ್ಟಿಲ್ಲ ಹಾಕ್ಸಿಮಿ ಟೈಕ್ವ ನಿಕ್ಕಾವಿಟ್ಟಿ ಶಿವಜಗಿ ಚುಲಿ ಅಕೆಯಾಗಿ ಪೀಲಾಕ್ತಿನ್ನಾಗಿ ತುಕು ಕತ್ತಕ್ಷಿಮಟ ಟೈಕ್ವ ಪಿಂಗ ಚು ಅಂಗಿ ಜೊತೆ ಬಾರ್ಲು ಅಂದ ಕೂಡ ಅಕುಳ್ಳಿ ಉಳ್ಳುನಿ ಅಮ್ಮರು ನುಕಟ್ಟಪ್ಪಾಕುಳು ಟೈನ್ನ ಉಳ್ಳುನಿ ಇಮಾಯ್ತುನಿ ನಿಗ ಕಟ್ಟಲ ಹೊಸಿಮಗು ಟೈನ್ನ ಟುಕುಜುಬಿನಿ ಕವಿಯಾಗ ಶಿವುಳ್ಳಪ್ಪಾಮಿ ನಿಗ ಕಟ್ಟಲ ಹೊಸಿಮಬು ಉಕ್ಸುವಿನಿಚ್ಚಿಯನಿ ಅಶಿ ಕಂಗಿಟ್ಟುನಿ ಇಚ್ಚ ಬೇವು ಕಾಂಗನಿ ನಲಟಿಟ್ಟುನಿಯು ಟಲಿಂಗ ಸಿಮಲ್ಲುಗು ಶವಿಂಗ್ ಮುನ್ ಕಿಲ್ಲೋ ಸಂಗಮ್ಮು ಕೈಲೊಟ್ಟುಗೆ ಕಣಿಗಳು ಉಪಿನ್ನಗಾನೆ ನಿಗಜಿ ಮಗ್ನಿನ್ ಉನ್ನೇಗಾಮೆ ಹಿಂಗ ಚಿತ್ತ ಕೈ ಮಗು ನಿಗೆ ಅಪ್ಪಲಪ್ಪು ಟೈಚು ಮನೆ ಅಮ್ಮರು ಕೈಯೊಟ್ಟು ಟಿಟ್ಟು ನೀವು ಕೈಯೊಟ್ಟು ತೆಗುಡು ಪನಿಕಗಲ ಪುವಿ ಉನ್ನಿಗಯಾಟು ಕಕುಟ್ಟಗುಡು ತಟ್ಟುಗು ಕಜುಮ್ಮಿ ಕಲ್ಲು ನಾಟ್ಟಮಿ ತಗಲು ಅಟ್ಟಿಲ್ಲುಗು ಇಮಟ್ಟಿನ್ನಿ ಕಲ್ಲು ನಾಟ್ಟಗಾಮಿ ತಗುತ್ತುಗು ಇತಿಮನಿ ಅಂಗಿಜು ಕಲ್ಲಮ್ಮಿ ಕಪ್ಪಡು ಇಲ್ಲುಗು ಇಲ್ಲುವನು ನಾವಿಟ್ಟಿಗಿಲ್ಲುಗು ಇತಿಮಮ್ಮಿನಿ ಇಂಗುಳತ್ತುಗು ಅವಳಿತ್ತುಗು ಟೈಮ್ ಆಯ್ತುಮಿ ಕಜೊಟ್ಟು ತಿತ್ತಿವಲಪ್ಪು ಉತ್ಸುವಿ ನಮ್ಮಿ ನಿಲ್ಲುನಿ ಟೈಮ ಟೈಮ್ನ ಸೇಮು ಕೆಬಿಗಜ ಹೊಟ್ಟಂಗ ಕಾವ್ಯಗ ತುಕುಸಿ ಮರುತ್ತಿಲ್ಲುಗು ನಜ ಪಿಗಿಯಕ್ಕಂಡಿಲ್ಲ ಮಿಮ್ಮಗು ನಿಕಿಚ್ಚಾಗುತ್ತು ನಿಕ್ಕಿ ಟೈಮಲು ನಿಗ ಸಿಟ್ಟಿಲ್ಲ ಅಕ್ಷಮ್ಮ ನಜಾನಿ ಟುಕ್ ಟುಗಜಾಯ್ ಉಗುದು ಪಿಂಗ್ಮಿತ್ತಿ ಇಶಿಲಾಕ್ಸಿಮಿಗಕ್ಕು ಅಗ್ಗಿಮಿಗು ಇನ್ನಾರು ಉಳ್ಳುಟಿ ಇಶಿಲಾಕ್ಸಿಮಾವಾಗ ನಿಖಿಮಿ ನಿಖಿ ಚಿಟ್ಟಿಂಗು ಆಶಮ ನಿಖಿ ಚಿಟ್ಟಿಂಗು ಆಶಮು ಅಂಗುಡ ಹಕ್ಸಿಮಾರೋಗಿಗಕ್ಕು ಸುಡಾಬು ನಿಖಿಮಿ ನಿಖಿ ತಿಂಗಿತಂಗ ಉಗುಲು ಇಮ್ಮಿಟಾಯಿ ಕಿಚಾನಿ ನಿಖಿಕ್ಕ ಜಂಗಿನ್